0: ಒತ್ತಿಲೆಯ ಯಾರು ಯಾರು ಪಾಳು ಬಾಯಿ ಅಮ್ಮ ಸಾಮಣೆ ರಾಜಕ್ಕೆ ವೇಖಿಯಾ ಗಲ್ಲಾ ಕೀತಿಯಾ ಫರ್ಕ ನವಾಲ ಮಾಏ ಹೋರ ದಿಲಾಂದಿಯಾ ದಿತ್ತಿಯಾ ਤੇ ਨਹੀਂ ਆਉਣੇ
1: ਵਾਹ ਵਾਹ
0: ਜ਼ਾਤ ਇੱਕ ਹੋਈ ਜ਼ਾਤ ਨਾਲ ਬਾਏ ਮੇਲ ਯਾਰ ਦਾ ਨਾਮ ਮੇਰਾ ਅੱਜ ਹੋਇਆ

ಭಾಸ್ಕರನಂದನಃ ಯಇದಂ ಕವಚಂ ದಿವ್ಯಂ ಸರ್ವಪೀಡಾಹರಂ ದೃಢಾಂ ಪಠತಿ ಶ್ರದ್ಧಯಾ ಯುಕ್ತಃ ಸರ್ವಾನ್ ಕಾಮಾನ್ ಅವಾಪ್ನುಯಾತ್.

ಸೌರ್ಯ ಭಾಸದ ಸಂಗನಾಸುರೋತ್ತಮ ಅಂಗಕಪ್ರದಾಯಕ ತುಂಗ ವೈರವ ವಿರಾಮ ಮಂಗಳಾಮೃತ ಸದಾ ಗೋಪಾಲ ಬಾಲಚಾರ ಚೋಲ ಬಾಲ ಕೃಷ್ಣ ಮಾಶ್ರಯ ಬಾಲಕೃಷ್ಣ ಪುಣ್ಯ ನಾಮನಾಲಿತಂ ಸುಭಾಷ್ಟಕಂ ಈ ಪಠಂತಿ ಸಾತ್ವಿಕೋತ್ತಮ ಸದಾ.